ದ್ರೋಣಾಚಾರ್ಯ ಪುತ್ರ ತ್ರಿಧಿವಸೇನಾನಿ ಸಮಧಾಮ ಅಶ್ವಧಾಮ ಕೋಪಿಂಪಕಮು ಅಯ್ಯ ಕೋಪಿಂಪಕಮು ರಣಚಕ್ರಮಂತೆಯೂ ತನ್ನ ಚೇತಿ ಮೀದನೇ ತ್ರಿಪ್ಪಬಲಿಯುನನ್ನ ಕರ್ಣುನಿ ಮನೋರಥಮೇ ಚೆಲ್ಲಿಂಪುಮು.